0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 MHz.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಅಂಬಾತನೆಯ ಹೇರಂಭ. ಪಿರಮ ಮತ್ತು ಆರ್ ಚಂದ್ರಿಕಾ ಅವರ ದನಿಯಲ್ಲಿದೆ ಜಗನ್ನಾಥದಾಸರ ರಚನೆ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಅಂಬಾತನೆಯ ಹೇರಂಭ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ಪಿರಮ ಅಂಡ್ ಆರ್ ಚಂದ್ರಿಕಾ.

ಎನಿಕ ಮಹಿಪತಿ ದಾಸರು ಬರೆದಿರುವ ಕಾಯೋ ಕರುಣಾನಿಧೆ. ದನಿಯಾಗಿದ್ದಾರೆ ಸಂಗೀತ ಕಟ್ಟಿ. ಸಂಗೀತ ಕಟ್ಟಿ ಪ್ರೆಸೆಂಟಿಂಗ್ ಕಾಯೋ ಕರುಣಾನಿಧೆ, ರಿಟನ್ ಬೈ ಮಹಿಪತಿ ದಾಸ.

ವಿಆರ್ ಗೀತಾ ಅವರ ಸ್ವರದಲ್ಲಿ ಕೇಳಿ ವಿಜಯದಾಸರ ರಚನೆ ಈಶಾ ಕೈಲಾಸವಾಸ ಕಾಶಿ ನಗರಾಧೀಶ. ಈಶಾ ಕೈಲಾಸವಾಸ ಕಾಶಿ ನಗರಾಧೀಶ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಬಿ ಆರ್ ಗೀತಾ.

ಬಾರೋ ಮುರಾರಿ ಬಾಲಕ ಶೌರಿ ವಾದಿರಾಜರ ರಚನೆ, ಹಾಡಿದ್ದಾರೆ ಸಿಕೆ ತಾರಾ ಮತ್ತು ವೈಎಸ್ ಇಂದಿರಾ. ಸಿಕೆ ತಾರಾ ಅಂಡ್ ವೈಎಸ್ ಇಂದಿರಾ ರೆಂಡರಿಂಗ್ ಅ ಕಾಂಪೊಸಿಷನ್ ಆಫ್ ವಾದಿರಾಜ. ಬಾರೋ ಮುರಾರಿ ಬಾಲಕ ಶೌರಿ.

ಭಯವೇನು ಭಕ್ತಾನಂದ ರಾಮ ಪರಮಾತ್ಮನಿರಲಾಗಿ ಭಯವೇನು, ಭಯವೇನು ಭಕ್ತಾನಂದ ರಾಮ ಪರಮಾತ್ಮನಿರಲಾಗಿ ಭಯವೇನು. ರಿಟನ್ ಬೈ ಆಂಜನಪ್ಪ ಸ್ವಾಮಿ, ಸಂಗಿನ್ ಕೋರಸ್.

ಈ ಪರಿಯ ಸೊಬಗಾವ ದೇವರಲಿನ ಕಾಣೆ. ಪುರಂದರದಾಸರ ರಚನೆ, ವಿನಾಯಕ ಎಂ ತೊರವಿ. ವಿನಾಯಕ ಎಂ ತೊರವಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಈ ಪರಿಯ ಸೊಬಗಾವ ದೇವರಲಿನ ಕಾಣೆ.

ಎಚ್ಕೆ ನಾರಾಯಣ ಅವರ ದನಿಯಲ್ಲಿ ಕೇಳಿ. ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯಮ, ರಚನೆ ಜಗನ್ನಾಥದಾಸರು. ಎಚ್ಕೆ ನಾರಾಯಣ ಪ್ರೆಸೆಂಟಿಂಗ್ ನೀಲ ಲೋಹಿತ ಡಮರುಗ ತ್ರಿಶೂಲ ಶೋಭಿತ ಪಾಲಯಮ, ರಿಟನ್ ಬೈ ಜಗನ್ನಾಥದಾಸ.

ಪುರಂದರದಾಸರ ಮತ್ತೊಂದು ರಚನೆ ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ. ಅಂಜಿಕೆ ಇನ್ಯಾತ ಕಯ್ಯ ಸಜ್ಜನರಿಗೆ, ಅಂಜಿಕೆ ಇನ್ಯಾತ ಕಯ್ಯ ಸಜ್ಜನರಿಗೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ರಾಜ್ಕುಮಾರ್ ಭಾರತಿ.

ಚಿಂತಿಸದಿರು ಸುಖ ದುಃಖದೊಡೆಯೊಳು ನೀ. ನಿಜಗುಣ ಶಿವಯೋಗಿಯವರ ವಚನ ದನಿಯಾಗಿದ್ದಾರೆ ಎಂ ವೆಂಕಟೇಶಾಚಾರ್. ಪಂಡಿತ್ ಎಂ ವೆಂಕಟೇಶಾಚಾರ್ ಪ್ರೆಸೆಂಟಿಂಗ್. ಅವಚನ ರಿಟರ್ನ್ ಬೈ ನಿಜಗುಣ ಶಿವಯೋಗಿ. ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru. Anytime, Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ಹಿಂದಿನ ಅಮೃತ ಗುರುಕುಲ ಪಾಠದಲ್ಲಿ ಹಮೀರ್ ಕಲ್ಯಾಣಿ ರಾಗದ ವಿಳಂಬ ಕಾಲದ ಕೃತಿ ಹೇಳ್ಕೊಡ್ತಾ ಇದ್ದೀನಲ್ವಾ, ಆದಿತಾಳದ್ದು ಶ್ರೀ ತ್ಯಾಗರಾಜ ಸ್ವಾಮಿಗಳ ಕೃತಿ ಮಾನಮುಲೇದ ಅಭಿಮಾನ ಮುಲೇದ. ಪಲ್ಲವಿ ಮತ್ತು ಅನುಪಲ್ಲವಿ ಎರಡನ್ನು ಹೇಳ್ಕೊಟ್ಟಿದ್ದೀನಿ. ಒಮ್ಮೆ ಆರೋಹಣ ಅವರೋಹಣ ಹಾಡಿಕೊಂಡು ಆಮೇಲೆ ಎಷ್ಟು ಅರ್ಥ ಆಗಿದೆಯೋ ಹಾಡಿ, ತಿಳಿಲಿಲ್ಲ ಅಂದರೆ ಹೇಳ್ಕೊಡ್ತೀನಿ. ಹಾಡ್ತೀರಾ? ಹಾಡಿ.

ಚರಣದ ಸಾಹಿತ್ಯ. ನೀ ಸಮುಖಾನ ರವಿ ತನಯುಡು ನಿನ್ನು ಬಾಸಲು ಬಲ್ಗುಗ ರೋ ಸಮುತೋ ಸಿಂಹಾಸನಾಧಿಪತಿ ಜೇಸಿನ ನೀಕು ದಾಸುಡೈನ ತ್ಯಾಗರಾಜ ಕರಾರ್ಚಿತ. ಇದೂ ಅರ್ಧ ಎಡಪಿಂದನೇ

0: ಅರ್ಥ ಆಗಿದ್ಯಾ? ಮುಂದಿನ ತರಗತಿನಲ್ಲಿ ಇನ್ನೊಮ್ಮೆ ಹೇಳ್ಕೊಡ್ತೀನಿ, ಅಭ್ಯಾಸ ಮಾಡಿ.
1: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್. ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಆಭೋಗಿ ಅಲಾಬ್ ಜೋಡ್ ರೂಪರ್ಕ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ರಾಗ್ ಅಭೋಗಿ ಅಲಾಪ್ ಜೋಡ್ ಗತ್ ಇನ್ ರೂಪಕ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಿವನಾರಾಯಣ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮುಲ್ತಾನಿ ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮುಲ್ತಾನಿ ಆಲಾಪ್ ಜೋಡ್ ಗತ್ ಇನ್ ವಿಲಂಬಿತ್ ಅಂಡ್ ಧೃತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಿವನಾರಾಯಣ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಬ್ರಿಜ್ ನಾರಾಯಣ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಿವನಾರಾಯಣ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಬಿಡೈ ಗೋಪಾಲ್ ಅವರಿಂದ ಕೊಳಲು ವಾದನ ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ. ವಯಲಿನ್ ಸಹಕಾರದಲ್ಲಿ ಶೀರ್ಕಾಳಿ ಆರ್ ಶಿವಕುಮಾರ್, ಮೃದಂಗ ಆರ್ ರಮೇಶ್, ಖಂಜಿರ ಗುರುಪ್ರಸನ್ನ. ಮೊದಲಿಗೆ ಸ್ವಾಮಿನಾಥ ಪರಿಪಾಲಯಾ ಶುಮಾಂ ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ವೆಲ್ಕಮ್ ಟು ಟೂಡ್ಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you flute recital by B. Vijayagopal. Accompanists are on the violin Shirkali R. Shivakumar, on the mridangam R. Ramesh, on the khanjira G. Guruprasanna. To begin with, Swaminatha Paripalaya Shumam, set Nataraga Aditala, written by Muthuswami Dikshitar.

ಇನ್ನೀಗ ತ್ಯಾಗರಾಜರ ರಚನೆ ಪೂರ್ವಿ ಕಲ್ಯಾಣಿರಾಗ ರೂಪಕ ತಾಳದರೆ ಜ್ಞಾನ ಮೊಸಗರಾದ ನೌ ಅ ಕಾಂಪೊಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಪೂರ್ವಿ ಕಲ್ಯಾಣಿರಾಗ ರೂಪಕ ತಾಳ ಜ್ಞಾನ ಮೊಸಗರಾದ

ಬಿ ವಿಜಯಗೋಪಾಲ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವೈಡಿನ್ ಸಹಕಾರದಲ್ಲಿ ಶೀರ್ಕಾಳಿ ಆರ್ ಶಿವಕುಮಾರ್, ಮೃದಂಗ ಆರ್ ರಮೇಶ್, ಖಂಜಿರ ಜಿ ಗುರುಪ್ರಸನ್ನ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಮತ್ತೊಂದು ಕೃತಿ ಕರಹರ ಪ್ರಿಯರಾಗ ಮಿಶ್ರ ಛಾಪುತಾಳದಲ್ಲಿದೆ, ಪಕ್ಕಲ ನಿಲ್ಲಬೇಡಿ. Dear listener, you are listening to Flute Recital by B. Vijayagopal. Accompanists are on the violin Shirkali R. Shivakumar, on the mridangam R. Ramesh, on the kanjira G. Gurupsanna. Continuing the program, now let us listen to a composition of Tyagaraja set to Kharahara Priyaraga Mishra Chaputala

ಇದುವರೆಗೂ ಬಿ ವಿಜಯಗೋಪಾಲ್ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಶೀರ್ಕಾಳಿ ಆ ಶಿವಕುಮಾರ್, ಮೃದಂಗ ಆರ್ ರಮೇಶ್, ಖಂಜಿರ ಜಿ ಗುರುಪ್ರಸನ್ನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲ್ಯೂಟ್ ರಿಸೈಟಲ್ ಬೈ ಬಿ ವಿಜಯಗೋಪಾಲ್. ಅಕಂಪನಿಸ್ ವರ್ಡ್ ಒಂದ ವಯಲಿನ್ ಶೀರ್ಕಾಳಿ ಆರ್ ಶಿವಕುಮಾರ್, ಒಂದ ಮೃದಂಗಂ ಆರ್ ರಮೇಶ್, ಒಂದ ಖಂಜಿರ ಜಿ ಗುರುಪ್ರಸನ್ನ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಯಮನ್ ಕಲ್ಯಾಣ್. ಆಲಾಬ್ ಜೋಡ್ ಜಾಲ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ. ರಾಗ್ ಯಮನ್ ಕಲ್ಯಾಣ್. ಆಲಾಪ್ ಜೋಡ್ ಝಾಲಾ ವಿಲಂಬಿತ್ ಅಂಡ್ ದ್ರುತ್ ಗತ್ ಇನ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಸೋಹನ್ ಲಾಲ್ ಮಿಶ್ರಾ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಮಾರು.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೋಹನ್ ಲಾಲ್ ಮಿಶ್ರಾ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾರು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮುಕುಂದ್ ಭಾಲೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಮುಕುಂದ್ ಭಾಲೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಸ್ಬಿ ಕೇಶವಮೂರ್ತಿ ಅವರ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಆರ್ ರಾಜಲಕ್ಷ್ಮಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ, ಪಾರ್ವತಿ ತಿಮ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎಸ್ ಬಿ ಕೇಶವಮೂರ್ತಿ. ಅಕಂಪನೀಸ್ ಆರ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಆನ್ ದ ಕಟಂ ವಿದ್ವಾನ್ ಎಂ ಎ ಕೃಷ್ಣಮೂರ್ತಿ. ಟು ಬಿಗಿನ್ ವಿತ್ ಪಾರ್ವತಿ ಪತಿಮ್, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ, ರಿಟರ್ನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಎಟು ನಂಬಿನ ಓಮನಸ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ ಸಾವಿರಿ ರಾಗ ಆದಿತಾಳದಲ್ಲಿದೆ. ಅ ಕಾಂಪೋಸಿಷನ್ ಆಫ್ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ಟು ಸಾವಿರಿ ರಾಗ ಆದಿತಾಳ ಎಟು ನಂಬಿನ ಓಮನಸ.

ದಯಾನಿ ದಯರಾನಿ ತ್ಯಾಗರಾಜರ ರಚನೆ, ಮೋಹನರಾಗ ಖಂಡ ಚಾಪುತಾಳ. ದಯರಾನಿ ದಯರಾನಿ ಸೆಟ್ಟು ಮೋಹನರಾಗ ಖಂಡ ಚಾಪುತಾಳ, ರಿಟನ್ ಬೈ ತ್ಯಾಗರಾಜ.

ಎಸ್ ಬಿ ಕೇಶವಮೂರ್ತಿ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಆರ್ ರಾಜಲಕ್ಷ್ಮಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಪಟ್ನ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಮರಿವೇರೆ ದಿಕ್ಕೆವ್ವರಯ್ಯ ರಾಮ ಷಣ್ಮುಖ ಪ್ರಿಯರಾಗ ಆದಿತಾಳದಲ್ಲಿದೆ. ಡಿ ಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ಓಕಲ್ ರೆಂಡಿಷನ್ ಬೈ ಎಸ್ ಬಿ ಶಿವಮೂರ್ತಿ. ಆ ಕಂಪನೀಸ್ ಆರ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ, ಆನ್ ದ ಘಟಂ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಮರಿವೇರೆ ದಿಕ್ಕೆವ್ವರಯ್ಯ ರಾಮ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಸೆಟ್ ಟು ಷಣ್ಮುಖ ಪ್ರಿಯರಾಗ ಆದಿತಾಳ.

ಸಂಗೀತ ಪ್ರಿಯರೇ, ಇದುವರೆಗೂ ಎಸ್ಬಿ ಕೇಶವಮೂರ್ತಿಯವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಆರ್ ರಾಜಲಕ್ಷ್ಮಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಎಸ್ಬಿ ಕೇಶವಮೂರ್ತಿ. ಅಕಂಪನಿಸ್ ವರ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ಎಂಟಿ ರಾಜಕೇಸರಿ, ಆನ್ ದ ಘಟಂ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಕಥಗೆ ಕದಗಿಂತ ದಾದಿ ಕಾಯತೆ ಕಥಗಿಂತ ದಾದಿ ಕಾಯತೆ ಕಥಗಿಂತ ದಾದಿ ಕಾಯತೆ ಕಥಗಿಂತ

0: ಕ್ಷೀರಸಾಗರ ವಿಹಾರ ಆನಂದ ಭೈರವಿರಾಗಂ ಖಂಡಚಾಪು ತಾಳಂ ತ್ಯಾಗರಾಜ ಸ್ವಾಮಿ ಕೃತಿ.
1: ಯು ವಿಲ್ ನೌ ಲಿಸನ್ ಟು ಕ್ಷೀರಸಾಗರ ವಿಹಾರ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸ್ವಾಮಿ ಇನ್ ರಾಗ್ ಆನಂದ.